ಮಜ್ಜಿ ಹೇಳ ಮನ್ನಗಾ ಜಲ್ಲಹಾರ ಬಚ್ಚ ಬೀನಗಾನಗೇನ ಮನ್ನಗಾ ಗೋ ಜೊಲ್ಲಿ ಹೇಳ ಮಚ್ಚಿ ಮಾಲ ಕಚ್ಚ ಮಾಲಗೆ ಲಲ್ಲಹಾರ ಬಚ್ಚ ಬೀರು ಒಂದು ಮೋನ ಗಣ್ಣು ಸೇ ಯೇ ಶ್ರೀ ಆ